ಮನಸೀ ಪುಷ್ಟಿ ಸರ್ವ ಸತ್ವ ಪ್ರವರ್ತಿಕಾ ಅರ್ಧನಾರೀಶ್ವರೀ ದೇವಿ ಸರ್ವ ವಿದ್ಯಾ ಪ್ರದಾಯಿನಿ ಪಾರ್ವತಿ ಪೌರುಷಿ ವಿದ್ಯಾ ಸರ್ವೋಪನಿಷದಾಸ್ಥಿತಾ ತ್ರಿಕಾಲ ಜ್ಞಾನದ ಶಾಂತಾ ನಂದಿನೀ ಕಮಲಾಸನಾ

ದೇವೀ ತ್ರಿಲೋಚನಾ ಪರಚಿತ್ತ ವಿಧಾನ ಜ್ಞಾ ವಿಶೇಷ ಗುಣ ಸಂಶಯ ಹಿರಣ್ಯಕೇಶಿನೀ ದೇವಿ ಬ್ರಹ್ಮಸೂತ್ರ ವಿಚಕ್ಷಣಾ ಏಕಾದ್ಯಯುತ ಪರ್ಯಂತ ವರ್ಣ ಮಾತ್ರಾತ್ಮಿಕಾ ಪರ.

0: ಚತುರ ಏಕ ಪೇರಾಯ್ನ ಯಾ ಗೋಳಾ ಬೋಲ್ಲ ಯಾ ಚತುರ ಬೋಲ್ಲ ಗಾ
1: ಎಕ ಚತುರ ನಾರ ಕರ್ಕೆ ಸಿಂಗಾರ
2: ಎಕ ಚತುರ ನಾರ ಬಡಿ ಹೋಶಿಯಾರ
1: ಮೇರೆ ಮನ ಕೆ ದ್ವಾರ ಯೇ ಘುಸತ ಜಾತ್ ಅಪ್ನೇ ಹಿ ಜಾಲ್ ಮೇ ಫಸತ ಜಾತ್ ಹಮ ಮರತ